ಕಲೆಯ ಗುಣನದ ಆನ ಸೊಗಸಾಗರ ಸ್ವಾಮಿ ಜಲ್ ತಲಮಯಿ ಎಲಸೋಯಿ ಜನನಾಂಗ ಪ್ರಭ ಕೀ ಸರಣಾಯಿ ತಿಸ ಬಿನ ಅವರ ನಾ ಕೋಯಿ ಮೇರಾ ಕರ ಬನಿಯಾ ಬನ ತಾಲ ಬನಿಯಾ ಪ್ರ ಪರಸೇ ಹರ ರಾಯ ರಾಮ ಮೇರಾ ಮನ ಸೋಯಾ ಮೀತ ಸಾಜನ ಸರಸೇ ಗುಣ ಮಂಗಲ ಹರ ಗಾಯಾ ರಾಮ ಗುಣ ಗಾಯೇ ಪ್ರಭು ತ್ಯಾಯೇ ಸಾಚಾ ಸಗಲ ಇಚ್ಛಾ ಪಾಯಿಯಾ ಗುರ ಚರಣ ಲಾಗೇ ಸದಾ ಜಾಗೇ ಮನ ವಜಿಯಾ ಬಾಧಾರಿಯಾ ಕರೀ ನದ್ರ ಸ್ವಾಮೀ ಸುಖೇ ಗಾಮೀ ಹಲ್ತ ಪಲ್ತ ಸವಾರ ಬಿನ್ವಂತ ನಾನಕ ನಿತ ನಾಮ ಜಪಿ.

ಏಷ ಗೋವರ್ಧಂತಹಾರಿ ಮುರಳಿ ಮನೋಹರ್ ಹಾರರಂಗ ಮೋಹನ್ ಮಾಧವ ಕೃಷ್ಣ ಮೋರಾರೆ ಜಗದೀಶ್ವರ ಹರಜೀವ ಅಸುರ ಸಂಹಾರೆ ಜಗಜೀವನ ಅವನಾಶಿ ಠಾಕುರ ಕಡಕಡವಾಸೀ ಹೈ ಸಂಗಾ ತರಣಿ ತರ ಈಶ ನರಸಿಂಗ ನಾರಾಯಣ ದಾಡ ಅಗ್ರೆ ಪ್ರಥಮ ತರಹಾಯಣ ಬಾಮನ ರೂಪ ಕಿಯಾ ತುದ ಕರ್ತೆ ಸಭ ಈ ಸೇತೀ ಹೈ ಚಂಗಾ ಶ್ರೀ ರಾಮಚಂದ ಜಿಸ ರೂಪ ನಾ ರೇಖ್ಯಾ ಬರವಾಲಿ ಚಕ್ರ ಪಾಣ ದರ್ಸ ಅನುಪಿಯಾ ಸಹಸ ನೇತ್ರ ಮೂರ್ತ ಹೈ ಸಹಸಾ ಇಕ ದಾತಾ ಸಬ ಹೈ ಮಂಗಾ ಭಗತ ವಚ್ಚಲ ಅನಾಥ ನಾಥೆ ಗೋಪೀ ನಾಥ ಸಗಲ ಹೈ ಸಾಥೆ ಬಾದೇವ ನರಂಜನ ದಾತೆ ವರ್ಣ ಸಾಕೋ ಗುಣ ಅಂಗಾ ಮುಕಂದ ಮನೋಹರ ಲಕ್ಷ್ಮೀ ನಾರಾಯಣ ದ್ರೌಪದೀ ಲಜ್ಜಾ ನಿವಾರ ಉದಾಹರಣ ಕಮಲಾ ಕಂತ ಕರೇ ಕಂತೂಹಲ ಅಂಧ ಬಿನೋದೀ ನೇ ಸಂಗಾ ಅಮೋಘ ದರ್ಶನ ಆಜೋ ನೀ ಸಂಪೋ ಅಕಾಲ ಮೂರ್ತ ಜಿಸ ಕದೇ ನಾಹೀ ಖೋ ಅವನಾಶೀ ಅವಗತ ಅಗೋಚರ ಸಬ ಕುಛ ತುಝ ಹೀ ಹೈ ಲಗಾ ಶ್ರೀ ರಂಗ ಬೈಕುಂಠ ಕೇ ವಾಸೀ ಮಸ್ಕಜ ಪೂರ್ಮ ಆਗਿਆ ਔਤਰਾਸੀ ਕੇਸ ਚਲਦ ਕਰੇ ਨਿਰਾਲੇ ਕੀਤਾ ਲੋੜੇ ਸੋ ਹੋਏਗਾ ਨਿਰਾਹਾਰੀ ਨਿਰਵੈਰ ਸੁਮਾਇਆ ਧਾਰ ਖੇਲ ਚਤਰ ਪੂਜ ਕਹਾਇਆ ਸਾਵਲ ਸੁੰਦਰ ਰੂਪ ਬਣਾਵੇ ਬੇਣ ਸੁਨਤ ਸਾ ਮੋਹੇਗਾ ਬਨਮਾਲਾ ਬਿਭੂਖਨ ਕਮਲ ਨਾਇਨ ਸੁੰਦਰ ਕੁੰਡਲ ਮੁਕਟ ਬੈਨ ਸੰਘ ਚਕਰ ਗਦਾ ਹੈ ਤਾਰੀ ਮਾਂ ਸਾਰਥੀ ਸਤਸੰਗਾ ਪੀਤ ਪੀਤੰਬਰ ਤੇ ਪਵਣ ਧਣੀ ਜਗਨਨਾਥ ਗੋਪਾਲ ਮੁਖ ਭਣੀ ਸਾਰੰਗ ਤਰ ਭਗਵਾਨ ਬੀਠਲਾ ਮੈਂ ਗਣਤਨ ਆਵੇ ਸਰਬੰਗਾ ਨੇ ਕੰਟਕ ਨੇ ਕੇਵਲ ਕਹੀਏ ਤਨੰਜੇ ਜਲ ਥਲ ਹੈ ਮਹੀਏ ਮਿਰਤ ਲੋਕ ਪਿਆਲ ਸਮੀਪਤ ਅਸਥਿਰ ਥਾਨ ਜਿਸ ਗਏ ਅਭਾਗਾ